bere amu amu radio no so ni TV no so a mutie preaching ni ahod nioma ahod wono we ni nsem a ye no ma ye wo Ashama Government School odi for homedigu ya so ana mami amaga na enam odum so ade ni nyina ade ma ye fiko enti na bia wo bia no ena no pe ye nyina so ye fa ye ni nchirem ewo momo.